0: ಹಿಡ್ಕೊಂಡು ಅವನ್ ಬೈಕಲ್ಲಿಂದ.
1: ಆಮೇಲೆ ಏನಾಯ್ತು?
2: ರಾಯಲ್ ಮೆಕಾಡೆಗೆ ಒಂದು ಟಿಕೆಟ್ ಇಲ್ಲ, ಕ್ಲಾಸ್ ಒಳಗೆ ಹಂಗೋ ತಳ್ಳಿ ಮುಗಿಸ್ತೇನೆ. ಕೊನೆ ಕೆಲ್ಸ ಇಲ್ಲ, ಬರ್ಕಾಲಿ ಕೈ ಓದಿದ್ ಮುಗಿತಲ್ಲ, ಇನ್ನೇನು ಮುಂದೆ ಹಿಂಗೆಲ್ಲ ಉರಿತಿ ತಿಂದೆ. ಆರುಕು ಇರ್ಲಿಲ್ಲ, ಮುರುಕು ಇರ್ಲಿಲ್ಲ, ಕನ್ಸಿನ